0: ಬನಿ ಬಬ ಬಬ ಗಬ ಗಬ ಗಬ ತುದಿ ಪಾಡು
1: ಬ್ಯಾಗಿಂಡ ಬ್ಯಾಗಿಂಡ ಬ್ಯಾಗಿಂಡ ಬ್ಯಾಗಿಂಡ ಇಂದ್ರದರಿಗೆ ತಾತ
0: ಬಿನಿ ಬನಿ ಬಬ ಬಬ ಗಬ ಗಬ ಗಬ ನಿ ಗತ ಮಗ ಪವನಿ ಬಬ ಗಬ ತುದಿ ಪಾಡು
1: ತದಿ ತಗ ತಗ ತದಿ ತಗ ತಗ ತಗ ತಗ ತಗ
0: ಕಡ್ಡ